ಪರಾಲ ಸಾಗ ಸಂಘ ಲೋಕತಾರ ಸಾಗ ಸಂಘ ನರಪರಾಲ ಸಾಗ ಸಂಘ ಇಹಾಸೋಲ ಸಾಸಂಗ ಬಿಚರ ತರ್ಮೆಲ್ಲ ಜೋ ಚ ಸೋಯ ಪರ ಪಾವ ಸಾಗ ಸಂಘ ನ ಬಿರ್ಥ ದಾವ ಪಾರ ಬ್ರಹ್ಮ ಸಾಧ ಸಾಧು ಸೋನ.

ಬಿಲ್ಲಯ್ಯ ಪೂರ್ವಲಿಖೆ ಕಲಿಕೆ ಅಪಾಯ ದೂಸು ಪ್ರಭುದೇವ ನಾರವರ್ತಿ ಆಗ್ತತೆ ಸಚಿತಾರೆ ಜೋ ಕಥ ಕರ ಸೋಯ ಸುಖಮಾನ ಪುಲ ಅಕಾಯ ಪ್ರಿಯ ಜಾನ ಕೌನ್ ಬಸ್ತಾಯ ತೆರೆ ಸಂಗ ಲಪ್ಟ ರಯ ರಸ ಲೋ ಪಿಪ ತಂಗ

ಕತ್ತಲಿ ಕಾಜ ಮೇಲೆ ತ ಮಸ್ತಕಲಾಯ್ಯ ಕೂಡಲಾಲ ಚೀಟೆಗೆ ಮಲಕ್ತಿ ಆಯ್ಯ ಫಲ್ತಿ ವಿ ಉಪಾಯ ಜಿವಿ ಹಿ ಕಾರ್ಕಮಾಯ್ಯ ಹೋವೇ ಪೂರ್ವ ಲಿಖಿಯಾ ತುರ್ತಿನ ದೀಪಾಯ್ಯ ಮಾ ಥೋಡಿ ಸೇವ ಗವಾಯ್ಯ.